Happy birthday! Subham subupandina kweva kela aata gode mukada khadrin mama dwish karanawa jaya weva! ಬೋಕುಂದ್ರ ನಿವಾದಿ ದೇವಿಂದ ಭಾಷಣಕ್ಕೆ ದೀಪ್ತಿ ಅಕ್ಕ ಇನ್ನೋ ಸರ್ ಕೃಷ್ಣ ತಾಯಿ ಅನುಷಾ ಲಲಿತ ಅಕ್ಕ ಮನೆಲ್ಲ ಅಕ್ಕ ಮಂದಿರಾಂಗಿ ನದಿ ಶಮೇಸ್ ದಾಮಿಕ ಮಲ್ಲಿ ಮಯೂರಿ ದಹೈಖನ ಮಂಗ್ಲಿ ಫ್ಯಾಷನ್ಗೆ ಮಗ ಯಾರೋ ಸೆಟ್ಗ ನಂಗೆ ಬಾಬ ಕೃಷ್ಣ ತಾಯಿಯರ ಗಿಂದ್ರ ಬಗ್ಗೆ ಎಲ್ಲ ಕೊಮ್ಮೆ ಹಾಕ್ದೆನ್ನ ಮಂಗಾದ್ರೆ ಸುದ್ದಿಟ ಗೊಡ ಅದು ಕೃಷ್ಣ ತಾಯಿಯಡ್ದ ಓಕೆ ಚುಟ್ಟಾಕ್ ದೆನ್ನೈ ತಿಂಗ್ ಅಪ್ಪ ಇನ್ನೋ ಸರ್ ಹಣಿದ ರೋಹಿಣಿ ಆಂಟಿ ಮನೆ ತೆಗೆದು ಕರಗಾನ ಕೇಳ್ತೀನಿ ನಿರೋಷ ಇವ ತೆಗೆದು ಕರಗಾನ ಕೇಳ್ತೀನಿ ಆದ್ರೆ ಉಮ್ಮ ಇದೇ ಮಡ್ ಪೆಹದಿಲಿ ವೈವಣ ವಿಧಿ ಹಿಡಿದ ಮಾಂಕಿ ಅನ್ನೆ ಮಾಡುಗಾಣೆ ಬರುದು ಕೇಳ ಹೇಟಾ ಹಲ ಬಲ ಅನ್ನ ಅವ ಮೆತನ

ಮಹಾತ್ಮಗೆ ಹಿತ ಆದಾಗ ನಮ್ ನುಂಬತ್ ಮಂಗ್ಲಾಗೆ ನತಿನಿಸ ದರಾಗನ್ನ ಬರಿಮ ತಂಗ್ವಲ ದರುಣು ಎನ್ನುವ ಮಿನಿಸ್ಸು ಕಿಯಾಗನ್ನಮ ಬರಿಮ ತನ್ವಲ ನಿಹಂಡವೆನ್ನುವ ಮಿನಿಸ್ಸು ಮಲಕ್ವೆನ್ನಮ ಬರಿನಿ ತನ್ವಲ ಮಲಕ್ವೆನ್ನಟ ಬರಿಮ ತನ್ವಲ ಗಲಕ್ವೆನ್ನುವ ಮಿನಿಸ್ಸು ಹುಂಗಾಕ್ ತಂಗ್ವಲ ಕಂದುಲು ಹಂಗಾ ಹಿನಾವೆನ್ನುವ ಮಿನಿಸ್ಸು ಕಾವತ್ತೆನ್ ಸುನಿಲ್.

0: 80 ದಶಕ ಅಂತಿಮ ದವಸಕ್ಕ ಎಂತ ಒಂದು ಟೂಬ ವ್ಯಾಸ ಸಿಹಿನ ನಗರಿ ಸಿಯಾಲೋಮ ನಿದ್ರಾಶೀಲಿ ಯಾಮೇಕ
1: ಮಂದಾರಂ ಹತಟ ನೊಸ್ಟಾಲ್ಜಿಯಾನೋ ರೋಮಾಂಟಿಕ ಮತಕ ಸ್ಮರಣೆಯ
2: ದಶಕ ಗಣನಾವಕ್ ಪುರಾ ವೇದನಾವನ್ ನೇಂಡಕಲ ಸ್ಯಾಮ ಗೆದರಕಮ ಸಿತಿಯುತು ವಿದ ಮಹಾತ್ಮ್ಯ ಸಿದ್ಧಾಲೇಪ ದಶಕ ಗಣನಾವಕ್ ಪುರಾ ವೇದನಾವನ್ ನೇಂಡಕಲ ಸ್ಯಾಮ ಗೆದರಕಮ ಸಿತಿಯುತು ವಿದ ಮಹಾತ್ಮ್ಯ ಸಿದ್ಧಾಲೇಪ